ಶಾಂಕುರ ಕುಸುಮಿತ ಧರಣಿ ತವ ಚಂಚಲ ಮೃದು ಚರಣಿ, ಶಾಂಕುರ ಕುಸುಮಿತ ಧರಣಿ ಬಗುನಿ ಮುದಿತ.

ಸಂಗೀತಕಾರ ಅಜಯ್ ಅತುಲ್ಯ, ಸಂಗೀತಕಾರ ಜೋಡಿನ ಸಂಗೀತವಾದ ಕೆಲಲೆ ಅಮಿತಾಬ್ ಭಟ್ಟಾಚಾರ್ಯ ಅನ್ಸಗೆ ಶ್ರೇಯ ಘೋಷಾಲ ನಿವೇದಿತಾರಣೆ ಅನ್ಸ ಅವಾ ಚಿತ್ರಪಟ ಸೂಪರ್ ಥರ್ಟಿ ಅರಿ ತ್ಯಾಪುರ ಸಂಗೀತ ಗಾಯಕಾನಿ ಗೀತಾನಿ ಸಂಗೀತ ಹೋತ ರಿಪುಲ್ ಶರ್ಮಾ ಯಾಂಚ ಋತುರಾಜ್ ಮೋಹಿನಿ ತಸಚ यानी हे गायलेलं गीत पी से प्यार एप से फरार या चित्रपटाचं होतं आणि कार्यक्रमातलं यानंतरचं गीत व्यावसायिक विश्रांतीनंतर ऐकूयात.